0: ಬಡ್ಡಿನ ಕೆಪಾಸಿಟಿ ಹತ್ತಲಿದ್ ಅದನ್ನ ಖರ್ಚ ಕಮ್ ಆಗ್ಯಾಗ ನಮ್ ಜತ್ಕಿ ಇನ್ಕಮ್ ಕಮ್ ಹೋತ್ ಜತ್ಕಿ ಖರ್ಚ ಕಮ್ ಅಂದ್ರೆ ಬ್ಯಾಲೆನ್ಸ್ ರನ್ ಆಗತ್ತ. ಯದಿ ಅಧಿಕ ಇನ್ಕಮ್ ಮಂಜಾಕಿರ ಆದ್ರೂ ಅದನ್ನ ಠಿಕ್ ಖರ್ಚ ಕಮ ಅಪ್ಲಕದಲ್ಲೇ ಅದ್ರ ಹೋದ್ರ ಕಿತ್ತೋದ್ ಹೊನ್ನೆವಾಗಿರ್ ಕತ್ತದ ಇದ್ ಬಡ್ಡಿನೂ ಹಿ ಹೊನ್ನೆ ಹೊಂಟ ಸಿಸ್ಟಮ್ ಹತ್ತಲಿದ್ ಹೊಂಟ ನಾರ್ಮಲ್ ತಯಾರಿ ಮನೋದಾರು ಆಬೋದ್ ಮುಂಜಿರೋದ್ ತ ನಾರ್ಮಲ್ ತಯಾರಿ ಅಂತ ಜೊತೆ ಅಬ್ ನಾರ್ಮಲ್ ಮಂಜಾಕಿರ ಆದ್ರೆ ಎಕ್ಸೆಸ್ ಮಂಜಾಕಿರ ಅದ ಅಲ್ಲೇ ಆಬೋದ್ ಉಂಟಾಸನ್ ಜಮಾ ಮನೋಕೋದ್ ಅರು ಯಾ ಬುಂಗೋದ್ ಉಂಟಾಸನ್ ತಯಾರಿ ಮನೋದ್ ಫೆರ್ ಉಂಟಾಸನ್ ರೋದರು ಡಿಪಾಸಿಟ್ ಮನೋದ್ ಡಿಫರೆಂಟ್ ಬಡ್ಡಿನು ತ ಹೂ ಬೋದ್ ಮಂಜಾ ಮೀನ್ ಕ್ಯಾನ್ಸರ್
1: ತ ಜಿನ್ ಕ್ಯಾನ್ಸರ್ ಬುಲಿಕಿರಿ ತೆಂಗಾಲ್ ದಾತ್ ಎಕ್ಕನ್ ಎಕ್ಕನೆ ಪ್ರಕಾರ ಕ್ಯಾನ್ಸರ್ ಆತಿಲಿ ಅರು ಸಾಧಾರಣ ಭಾವ್ರೆ ಎಂದ್ರೆ ಕ್ಯಾನ್ಸರ್ ಬಾನಾರು ತೆಂಗನಾರ
0: ಕ್ಯಾನ್ಸರ್ ಮನಾಗ ತ ಮೆದು ಸರ ಸಫಾನು ಸಫಾ ಪಾಟ್ನು ಉಂಟಂಟ ಕ್ಯಾನ್ಸರ್ ಆತಿಲಿ ಇದು ಕಿಂತು ನಮ್ಮ ದೇಶನು ಕ ನಮ್ಮ ಓಡಿಶಾನು ಜನ ಕಾಮನ್ ಸಾಧಾರಣ ಏಕಾ ಕ್ಯಾನ್ಸರ್ ಬಂದ ನಮ್ಮ ಬಚ್ಚಾವಂಗೋದ್ ಜಲ್ದಿ ಅಹಾಂಗೋದ್ ಆದ ಮಂಜಾ ಲೇಡಿಸ್ ಜಮಾರ್ಗಿ ಮುಖ್ಯತಃ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕರ್ಕಟ ಬನಾರ್ ಅಲ್ಲ ತಾರು ಅರುಣ್ಟ ಮಂಜಾ ಜ್ವರಾಯು ಕರ್ಕಟ ಬಾ ಸರ್ವೈಕಲ್ ಕ್ಯಾನ್ಸರ್ ಬನಾರ್ ಜನ್ ನಮ್ಮ ಪುಪು ಘರ ರೈ ಜನ್ ಜನ್ ಹದ್ದು ರೈ ಅದ್ಗಿ ಎಂಟ್ರಿ ಪಾಯಿಂಟ್ ಬೋದ್ ಅದನ್ ಸರ್ವೈಕಲ್ ಕ್ಯಾನ್ಸರ್ ಬಾ ಜ್ವರಾಯು ಕ್ಯಾನ್ಸರ್ ಬನಾರ್ ಅರು ಮಂಜಾ ಜೆಂಟ್ಸ್ ಜಮಾರ್ಗಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅಲ್ಲಾರ್ಗಿ ಗುಟ್ಟಿ ನಮ್ಮ ಮರ್ದನಾರ್ಗಿ ಪ್ರೋಸ್ಟೇಟ್ ಕ್ಯಾನ್ಸರ್ ಬನಾರ್ ಆರು ಕಾಮನ್ ಕ್ಯಾನ್ಸರ್ ಜೊತೆಗೆ ಲೇಡೀಸ್ ಜೆಂಟ್ಸ್ ಸಫಾರ್ಗೆ ಮನೀದ ಅದು ಮಂಜ ಫುಸ್ಫುಸ್ ಬಾ ಲಾಂಗ್ಸ್ ಕ್ಯಾನ್ಸರ್ ಆರು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಬಾ ಕೊಲೋರೆಕ್ಟಲ್ ಕ್ಯಾನ್ಸರ್ ಬನ್ನ ನಮ್ಮ ಜನ ಅಂತನೊಳಿನು ಮನೆಯಂಟ ಕ್ಯಾನ್ಸರ್ ಆರು ಚಮಡಾಗಿ ಕ್ಯಾನ್ಸರ್ ಇವಾಗ ಗುಟ್ಟಿ ಆರು ಬ್ಲಡ್ ಕ್ಯಾನ್ಸರ್ ಇವತ್ ಮಂಜ ಕಾಮನ್ ಕ್ಯಾನ್ಸರ್ ಆರು ಬಾಕಿ ಸಬು ಹಚಲ್ ಘಿಯಾತಲಿದ್ ಲಿಭರ್ ಘಿಯಾತಲಿದ್ ಗಲ್ಬ್ಲಾಡರ್ ಘಿದಾತಲಿದ್ ಪಿತ್ತಗ್ರಂಥ ಘಿಯಾತಲಿದ್ ಆರು ಸಫಾ ಕಿಡ್ನಿ ಘಿ ಹತ್ತಲಿ ಸಫಾ ಘಿ ವೆರೈಟಿ ಹತ್ತಲಿದ್ ಕಿಂತು ಕಾಮನ್ ಬಂಜಾದ ಈ ಪಂಚೆಟದ್ ಸ್ತನ ಕರ್ಕಟ್ ಆರು ಲಾಂಗ್ ಕ್ಯಾನ್ಸರ್ ಜ್ವರಾಯು ಕ್ಯಾನ್ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಕೊಲೋರೆಕ್ಟಲ್ ಕ್ಯಾನ್ಸರ್ ಬಾ ಅಂತನೊಳಗಿ ಕ್ಯಾನ್ಸರ್ ಆರು ಮಂಜ ನಾ ಚಮಡಾಗಿ ಕ್ಯಾನ್ಸರ್ ಈ ಛೋಟಾ ಬಹುತ್ ಕಾಮನ್ಲಿ
1: ಮನೆ ಪ್ರಕೃತಿ ಈ ಜನ್ ಕ್ಯಾನ್ಸರ್ ಮನಾಲಿ ಬುಲಿಕ್ರಿ ನಮ್ಮ ಎಕ್ಕ ನಾಯ್ ಹೋತ್ ಎಂದ್ರಿಗೆ ನಮೇ ಜೊತೆ ಥಂಡಾ ಮಂಜಾಲಿ ನಮೇ ಖಾಸಿ ಸರ್ದಿ ಮನಿ ಹಸ್ ಇಂಖಾಲ್ ದಾಸ್ ತಂಗಿ ಥಂಡಾ ಮಂಜಾಕಿರಿ ಕಿಚಿ ಡಾಕ್ಟರ್ಗೆ ಹೋತ್ ಒನ್ನೆ ಬಾದ ತೆಂಗ್ದಾತ್ ಕಿಂತು ಈ ಜನ್ ಕ್ಯಾನ್ಸರ್ ಬಾನಾ ಜಿನಿಸ್ ಉಂಟಾ ಎಕ್ಕನಿಕ್ರಿ ನಮ್ಮ ಅಹಾ ಅಂಗೋತ್ ಎಂದ್ರಿಗೆ ಜೊತೆ ಅಹಾ ಪೋಲ್ಕಾ ಥಲೆ ಆ ಚಿಕಿತ್ಸಾ ನಮ್ಮ ಪೋಲ್ದಾತ್ ಕಮ ಅವು ಧೀರೆ ಧೀರೆ ಅದ ಬಾಡರೋಕು ತ ಇದಕ್ಕೆ ಅಹನಾಗೆ ಎಂದ್ರಿಂದ ಉಪಾಯ ಆದಲಿ ಎಕ್ಕನಿಕ್ರಿ ಅಹೋತ್ ಜೆ ಪ್ರಕೃತಿ ಅರ್ಥು ಸೇ ಕ್ಯಾನ್ಸರ್ ಮಂಜಿಕಿಚಿ ಬುಲಿ
0: ತ ನಮ್ಮ ಸ್ಟಾರ್ಟ್ ಕಮತ್ ಸ್ತನ ಕರ್ಕೊಡ್ತಿ
1: ಅಚ್ಛಾ
0: ಸ್ತನ ಕರ್ಕೊಟ್ ಮಂಜ ಅಲ್ಲ ಎಂದ್ರೆ ಮನೋದು ಕಂಟ ಗಿಲ್ಟಿ ಬಗಿನ ಮನೋದು ಕಂಟ ಮಾಸ್ ಲೆಕ್ಕ ಮನೋದು ಸ್ತನೂನು ತ ಬ್ರೆಸ್ಟ್ನು ಮನೋದು ತ ಅದೆಂದ್ರೆ ಕಂಟ ಧೀರೆ ಧೀರೆ ಬಡ್ರೋದು ದ್ವಿ ತಿನ್ ವೆರೈಟಿ ಹತ್ತಲಿ ಇದೊಂಟ ಬೆನಾಯ್ನ ಹತ್ತಲಿ ಇದೊಂಟ ಮಲ್ಲಿಗಿನ ಹಣ್ಣು ಬನಾರ್ ಇಂಟ ಸಿರಿಯಸ್ ಹೋದ ಮಲ್ಲಿಗಿನ ಹಣ್ಣು ಬನಾರ್ ತೊ ಅದನ್ನು ಎಸ್ಕೆ ಕಾಮರ್ಕ ನಿಜ ಜನ್ ಲೇಡೀಸ್ ಜಮಾರ್ ಮೀರೋರ್ ಸಮನಾನು ಇಲ್ಲೋರ್ ಕ ನಿಜ ಬಿ ಹಕ್ಕಾತಿ ಚಪ್ಕಿಕಿರಿ ಅಹಾಂಗೋರ್ ಚಿತ್ ಕಿಛು ಘಂಟಾ ಬಡ್ರಾಲಿ ಜೊತೆ ಕಿಛು ಘಂಟಾ ಬಡ್ರಾಲಿ ಅಲ್ಲೇ ಇಮಿಡಿಯೇಟ್ ಕೋರರು ಡಾಕ್ಟರ್ಸಿ ನೆದೋರ್ ತ ಸ್ತನ ಕರ್ಕೊಟ್ ಗಿ ಲಗಾನ್ ಅದು ಜ್ವರಾಯಿ ಕರ್ಕೊಟ್ ನೆದರ್ ಮನೋಕ ನಾರ್ಮಲ್ ಮಸ್ಕ್ಯಾ ಜನ್ ಲೇಡೀಸ್ ಜಮಾರ್ ಘಿ ಮನೀದ್ ತ ಬಗ್ಗೆ ಕೋದ್ ಕಿಂಬಾ ಫೆರ್ ಬ್ಲಡ್ ಬ್ಲೀಡಿಂಗ್ ಮನೋದು ಕಿಂಬಾ ವೈಟ್ ಡಿಸ್ಚಾರ್ಜ್ ಮನೋ ಪಂಡ್ರು ಪಂಡ್ರು ಕೋದ್ ಬ್ಲಡ್ಗೆ ಜಾಗನು ನಾರ್ಮಲ್ ಗಿಲ್ಲ ಜನ್ ತಿನ್ ಚಾರ್ ದಿನ ಮನಿ ಮಸ್ಕ್ಯ ಆದಾತ್ ದಸ್ ದಿನ ಪಂದ್ರ ದಿನ ಹಿ ಕೋದ್ ಅರು ಕೂಲು ನುಜೋದ್ ಅರು ಜುಕ್ಕು ಜುಕ್ಕು ಬ್ಲಡ್ ಕೋದ್ ಅರು ಬಗ್ಗೆ ಖುಜ್ಲಿ ಮನೋದ್ ತ ಹುಬಡಾ ಗುಟ್ಟಿ ತೊಂದ್ರೆ ಜ್ವರಾಯ್ ಕ್ಯಾನ್ಸರ್ಗೆ ಸೈನ್ ಸಿಮ್ಟಮ್ ಅರು ಮಂಜಾಕಿರ ನಮ್ಮ ಲಾಂಗ್ ಕ್ಯಾನ್ಸರ್ ಬಾ ಫುಸ್ಫುಸ್ ಕ್ಯಾನ್ಸರ್ನು ಫುಸ್ಫುಸ್ ಕ್ಯಾನ್ಸರ್ನ ಬಗ್ಗೆ ಇಂಖೋಸ್ ಕಾಯಿಂಕ ನಾಪಿನ ರಕ್ತ ಉರ್ಖೋದ್ ಅರು ನಿಶ್ವಾಸ ಪ್ರಶ್ವಾಸ ಹಾಗೆ ಅಸುವಿಧಾ ಮನೋದ್ ತ ಲಾಂಗ್ ಕ್ಯಾನ್ಸರ್ ಗಿಲಗನ್ ಸೈನ್ ಸಿಮ್ಟಮ್ ಬೋದು ಬತಾಬೈದ ಅರು ಮಂಜಾಕಿರ ಪ್ರೋಸ್ಟೇಟ್ ಕ್ಯಾನ್ಸರ್ ಜನ್ ಅಲರ್ಗಿ ಮನೆ ನಮೇ ಪ್ರೋಸ್ಟೇಟ್ ಕ್ಯಾನ್ಸರ್ನು ಎಂದ್ರೆ ಮನೋದ್ ಕಾ ಬಗ್ಗೆ ಉಮ್ಲಾ ಲಗ್ಗೋದ್ ಅರು ಕಿಮಾ ಉಮ್ಲಾಗೆ ಅಸುವಿಧಾ ಮನೋದ್ ಉಲ್ಲಾ ಅಂಟನ್ನು ಜನ ಚಾರ್ ಪಾಂಚ್ ಥರ ಉಮ್ಲಾ ಕತ್ತದ ಫ್ರೀಕ್ವೆಂಟ್ಲಿ ಎವ್ರಿ ಅಧಾ ಘಂಟಾ ಒನ್ ಘಂಟಾ ಪಂದ್ರ ಮಿನಿಟ್ನು ಉಮ್ಲಾಗೆ ಲಗ್ಗೋದ್ ಅರು ಉಮ್ಲಾ ಮುಂಜುಕಾ ಬಾದ್ ಕಿಚಿ ರಾನಾ ಲೆಕ್ಕ ಲಗ್ಗೋದ್ ಕಿಚಿ ಮನೆ ಅಟ್ಕಾರೋಕೋದ್ ಉಮ್ಲಾ ಪೂರಾ ಮಾ ಮುಜುರಿದ ತ ಹುಬಡಾ ಗುಟ್ಟಿದಲ್ಲ ಪ್ರೋಸ್ಟೇಟ್ ಕ್ಯಾನ್ಸರ್ ಗಿಲಗನ್ ಹಸ್ತಾರ ಇದ ಅರು ಬ್ಲಡ್ ಕ್ಯಾನ್ಸರ್ ಮಂಜ್ಕೊಂಡ್ರೆ ಮನೋದ್ ಕಾ ವೀಕ್ನೆಸ್ ಲಗ್ಗೋದ್ ಜನ್ ಹೆಮೋಗ್ಲೋಬಿನ್ ಬನಾರ್ ಅನೆಮಿಯಾ ಬನಾರ ಉದಾಹರಣ ತ ರೊಕ್ಕದ ಕೊಂಬ್ರಿಕೈದ್ ತ ಆಲಸಂಟ ಥಕಾ ಥಕಾ ಲಗ್ಗೋದ್ ಟಿಕೆ ನಾಲ್ಕು ಕಮ್ರೆ ಏಕಾ ಪ್ಲಸ್ ಥಕ್ರಸ್ ಕೊಸಕ್ ಕೋಚಸ್ ಅರು ಪಾಂಡ್ರು ನಮ್ಮ ಉರು ಗುಟ್ಟಿ ಪಾಂಡ್ರು ಮನೋಕೋದ್ ಹೆಕ್ಕಾ ಗುಟ್ಟಿದ ಪಾಂಡ್ರ ರೊಕ್ಕ ಟಿಕೆ ಪಾಂಡ್ರು ಪಾಂಡ್ರು ಎಥರೋದ್ ಸೆತಾ ಖತ್ರ ನಾಲ್ಕ ಲಗ್ಗಿದ್ ಜನ್ ಆಲಾರ ಎತ್ನ ಪಾಂಡ್ರು ಎಥರಲ್ದಲ್ಲಿ ಎಂದ್ರೆ ಮಂಜ್ಕಾಯ್ ಜೆ ಬನಾರ್ ಹೊನ್ನೆ ತ ಹೌದು ಜ ಬ್ಲಡ್ ಕ್ಯಾನ್ಸರ್ಗೆ ಸೈನ್ ಸಿಮ್ಟಮ್ ಅರು ಜನ್ ಓರಲ್ ಕ್ಯಾನ್ಸರ್ ಬನಾರ್ ಜನ್ ನಮ್ಮ ಥುಮಣಾ ಗುಟ್ಟಿನು ಮನೆ ತ ಥುಮಣಾ ಗುಟ್ಟಿನು ಛೋಟೆ ಛೋಟೆ ಖಾದಿ ಮಂಜಾದ್ ಮಾ ಕೊಮರಾಲಿದ್ ಅಲ್ಲೆ ಅದು ಓರಲ್ ಕ್ಯಾನ್ಸರ್ ಗಿಲಗನ್ ಸೈಮ್ ಸಿಮ್ಟಮ್ ಅರು ಕೊಲೋರೆಕ್ಟಲ್ ಕ್ಯಾನ್ಸರ್ ಜನ್ ಬನ ನಮ್ಮ ಅಂತನೊಳಗಿ ಮನಾಲಿದ್ ತ ಓಹನ ಹೊನ ಟಾಣ ಝಾಡಾ ಕೋದ್ ಸಂಗೆ ಸಂಗೆ ಫೆರ್ ಬಿನಾ ଅନ୍ନାମହନା ଇଆ ମାଣ୍ଡୁକୁନି ପାତଲା ଝାଡ଼ା ପୁରା କଣ୍ଟିନ୍ୟୁ।